ಮಗದ ಮಗದ ಮಗದ ಮಗ ನಿಧ ಮಗ ನಿಧ ಮಗ ಮಗದ ಮಗ ಸನಿ ಮಗದ ಮಗ ನಿಧ ಮಗ ನಿಧ ಮಗ ಮಗದ ಮಗ ನೋ ಮಗ ನಿ ಸತ್ತ.

0: ಲಕ್ಷ್ಮಣ, ಆ ಲಕ್ಷ್ಮಣ.
1: ದೇರ್ ಲಕ್ಷ್ಮಣ, ಹ್ಯಾವ್ ಯು ಹರ್ಡ್? ಇಟ್ ಇಸ್ ರಾಮ ಕಾಲಿಂಗ್. ರನ್ ರನ್ ಅಟ್ ವನ್ಸ್. ಮೈ ಲಾರ್ಡ್ ಮಸ್ಟ್ ಬಿ ಇನ್ ಡಿಸ್ಟ್ರೆಸ್.
2: ಕಾಮ್ ಯುವರ್ ಸೆಲ್ಫ್. ನೋ ವನ್ ಇನ್ ದಿಸ್ ಯೂನಿವರ್ಸ್ ಕ್ಯಾನ್ ಹಾರ್ಮ್ ರಾಮ. ಮೈ ಬ್ರದರ್ ಹ್ಯಾಸ್ ಪೋಸ್ಟೆಡ್ ಮೀ ಹಿಯರ್ ಟು ವಾಚ್ ಓವರ್ ಯು. ಐ ಕ್ಯಾನಾಟ್ ಲೀವ್ ಫ್ರಮ್ ಹಿಯರ್ ಅಂಡ್ ಡಿಸೊಬೇ ಮೈ ಬ್ರದರ್. ಯು ನೀಡ್ ನಾಟ್ ಬಿ ಅಫ್ರೇಡ್ ಇನ್ ದ ಲೀಸ್ಟ್. ದಟ್ ಇಸ್ ನಾಟ್ ಬ್ರದರ್ ರಾಮಾಸ್ ವಾಯ್ಸ್.
1: ಯು ಟೇಕಿಂಗ್ ಅಡ್ವಾಂಟೇಜ್ ಆಫ್ ಯುವರ್ ಬ್ರದರ್ಸ್ ಕಮಾಂಡ್, ಸ್ಟ್ಯಾಂಡ್ ಅನ್ಮೂವ್ಡ್ ಬೈ ಹಿಸ್ ಕ್ರೈ. ಐ ನೋ ವಾಟ್ ಇಸ್ ಇನ್ ಯುವರ್ ಮೈಂಡ್. ನೌ ಐ ಅಂಡರ್ಸ್ಟ್ಯಾಂಡ್ ವೈ ಯು ಫಾಲೋಡ್ ಅಸ್ ಇನ್ ಟು ದ ಫಾರೆಸ್ಟ್. Rama's call seems to have no effect on you, so don't trouble yourself. I myself will go to the rescue of Rama.
0: Mother, I followed you to the forest to serve you and my beloved brother. Very well, I shall obey you and disobey my brother. But please close the door and remain indoors. Be careful, be vigilant.